ಭಾಗಂಡ ನಿಬಂಧಮಾಸೆ ಪುರಾವಟ ಸನಕೆಲೆ ಸ್ವರೂಪೇನ್ ಸೀತಲ ವಸಂತ ನೂರೈಲಿ ರೋದ ಬೆಳಗರೆಂಡ ನೂರೈಲಿ ನಗರಸಭಾ ಕ್ರೀಡಾಂಗಣ ಸ್ಥಿರ ಸತ್ತೆ ಅವರದು ಸಮರಣ